ಮಾಮ, ಕಾಂಜಿಪ್ಪು ಅನ್ನೋ ಭೂಮಿಯೆಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡೆಯೋ ಅಂತ ನದಿಯೇ ಕಾಂಜಿಪ್ಪು ಇತ್ತ. ತುಂಬ ಪಡ್ರಂಗೆಲ್ಲ ಅವಂಗ ಕಾವಲಿಗೆ ದೈವತ್ತ ಕಿಟ್ಟ ಮೊರೆ ಇಡುವಾಂಗ. ಅಣ್ಣ, ದೈವಮೇ ಕಲಂಕಿನಿಲ್ಲ, ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.